ಬಿಟ್ಟುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕ್ಕೆ ಗಿಟ್ಟು ಪಿಟ್ಟು ಕಾಶೋರುವು ಹುಡಾ ಹಿಲೆ ಬಾಹ ದೇಖುಕು ಬೆಹೆಸ್ಪದೆ ಕಾವು ಜೋರಿಕಿ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ ದೋ ಬೆಹೆಸ್ಪದೆ ಕಾವು ಜೋರಿಕಿ ಕಹೆ ಕ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್